so kwan bia wonne mu a emu aye suma ma me kanfo yesu ma se fa wo rest ne fa wo to no so ono no besere wo kwan ono ye kan